ಮಣ್ಣ ಕಿಶಿಯನ್ ಕಿಂಗುಳ್ಳಿ ಯುನು ನಿಶ್ಚಿ ಕಚಿಂಗ ಗುಟ್ಟಿಗುಮಿ ಅಲ್ಲವು ಅಮ್ಮಲು ತೈಕ್ಕುವ ನಿಶ್ಚಿ ಇಪ್ಪು ಕೈಯು ಟುಯಿನ್ನಿಲ್ಲುವ ಹತ್ತಂಗಿಲ್ಲು ಗುತ್ತಿ ಶಕ್ತಮಯೋ ಕಸಮುವತ್ತೆ ಟಿಶಿಜೋ ಕೈಯುವಿನ್ ತೈಕ್ಕೋ ಓಮಯೋ ಕಸೊಣ್ಣೆ ಅಲ್ಲೊನು ಪಿಯುಲಾಂಗು ಮಿಮ್ಮತ್ತೆ ಟಿ ಶಕ್ತೈನ್ ನಕಶಕಾಯಿಲು ಆಗತಿಲ್ಲು ಅಜಕ್ಕಿ ಕಲ್ಲಕ್ಕಲು ಆಗುನಿ ಓಮಯೋ ಕಸಿಟ್ಟು ಪಿಯು ಯೂಜಾಗ ಖಬರು ಮತ್ತೈಕ್ಕೋ ಶಕ್ಕುಟ ಮಕ್ಕುವ ನಿಶ್ಚಿ ನಿಶ್ಚಿಲಿಯೋ ಬಿ